ಜಿಡೇ ತಿಗೆ ಮರುಡೆನ್ನಾಲಿ ಕೈಯೋ ಕಾಡಿ ತಕಡೆ ಕೈ ನೊತ್ತಿ ಇತ್ತೇನ ಕಾಲೋ ಕಾಡಿ ತಕಡೆ ಕಾಲು ನೊತ್ತಿ ಕ್ರಿಸ್ತಪುರ ಕೂದಿಕೆ ತೆಲಬದ ಇತ್ತೇನ.